ಸ್ವಾಹಾತ್ಮನೇ ಹೃದಯಾಯ ನಮಃ ದರ್ಶಪೂರ್ಣಮಾಸಾತ್ಮನೇ ಶಿರಸೇ ಸ್ವಾಹ ಚಾತುರ್ಮಾಶ್ಚಾತ್ಮನೇ ಶಿಖಾಜೈ ಭಷಟೆ ನಿರೂಢುಭಷಮಂಧಾತ್ಮನೇ ಕವಚಾಜುಗುಂ ಜ್ಯೋತಿಷ್ಠೋಮಾತ್ಮನೇ ನೇತ್ರತ್ರಜಾಜ ಬೌಷಟೆ ಸರ್ವಕೃತ್ವಾತ್ಮನೇ ಅಸ್ತ್ರಾಜ ಭಟೆ ಭೂರ್ಭುವ

0: ನ್ಯಾಯ ಚ ನಮುರ್ಭನ್ಯಾಯ ಚ ಕಲ್ಯಾಯ ಚ ನಮಶ್ಲೋಕ್ಯಾಯ ಚಾವಸಾನ್ಯಾಯ ಚ ನಮೋವನ್ಯಾಯ ಚ ಕಕ್ಷ್ಯಾಯ ಚ ನಮಷ್ಟವಾಯ ಚ ಪ್ರತಿಷ್ಠವಾಯ ಚ ನಮ ಆಜುಷೇಣ ಚಾಶುರಥಾಯ ಚ ನಮ ಶೂರಾಯ ಚಾವಭಿಂದದೇ ಚ ನಮೋ ಬರ್ಮಿಣೇ ಚ ಮನೋಜಿನೇ ಚ ನಮೋ ಭಿನ್ನೇ ಚ ಗವಜಿನೇ
1: ಚ ನಮಃಸ್ಮೃತಾಯ ಚ ಸ್ಮೃತಸೇನಾಯ ಚ
0: ನಮೋ ದುಂದುಭ್ಯಾಯ ಚ ಹನನ್ಯಾಯ ಚ ನಮೋ ಧೃಷ್ಟವೇ ಚ ಪ್ರಮೃಷಾಯ ಚ ನಮೋ ದೂತಾಯ ಚ ಪ್ರಹಿತಾಯ ಚ ನಮ

ಜವ್ರಣಜ ಮೇಢಟ್ಟಮ ಶಿವ ತಮ ಶಿವೋ ನ ಸುಮನಾಭವ ಪರಮೇ ವೃಕ್ಷಾಯುಧಂ ನಿಧಾ ಜಗೃತ್ಯಂ ವಸಾನಾಚರ ಪಿನಾಕಂ ಬಿಭ್ರದಾಗಿ ವಿಕಿರಿತ ವಿಲೋಹಿತ

ಸಮಸ್ತಾಂ ಚರಾಚರ ಜಗತ್ ಸಂರಕ್ಷಣೀಂ ಸತ್ಪದಾಂ ಚಂಚನ್ ಚಂಪಕ ನಾಸಿಕಾಗ್ರ ವಿಲಸನ್ ಮುಕ್ತಾಮಣಿರಂಜಿತಾಂ ಶ್ರೀಶೈಲಸ್ಥಲವಾಸಿನೀಂ ಭಗವತೀಂ ಶ್ರೀಮಾತರಂ ಭಾವಯೇ. ಓಂ ಶ್ರೀ ದುರ್ಗಾ ಲಕ್ಷ್ಮೀ ಸರಸ್ವತಿಭ್ಯೋ ನಮಃ.